ನ ಡಾಕ್ಟರ್ ಸಂಜೀವ್ ಹೋಮಿಯೋ ಕೇರ್, ಡಾಕ್ಟರ್ ಸತ್ಯ ಸಂಜೀವ್ ಚಿಕ್ಕಂ ಎಂ ಡಿ ಹೋಮಿಯೋ, ಇನ್ಫರ್ಟಿಲಿಟಿ, ಪೈಲ್ಸ್, ಫಿಶರ್, ಕಿಡ್ನಿಲೋ ರಾಳು, ಸ್ತ್ರೀಲಲ್ಲೋ ಫೈಬ್ರಾಯ್ಡ್ಸ್, ಪಿಸಿಬೋಡಿ, ಓವರಿ ಟ್ಯೂಮರ್ಸ್, ಫಿಟ್ಸ್, ಪಕ್ಷವಾತಂ, ಡಯಾಬಿಟೀಸ್, ಥೈರಾಯ್ಡ್, ಸ್ಪಾಂಡಿಲೈಟಿಸ್, ಹೇರ್ ಫಾಲ್, ಮೊಟಿಮಲು, ಸೋರಿಯಾಸಿಸ್, ಬೊಲ್ಲಿ, ಲಿವರ್, ಕಿಡ್ನಿ ಸಮಸ್ಯೆಲು, ಗಾಲ್ ಸ್ಟೋನ್ಸ್, ಗ್ಯಾಸ್ಟ್ರಿಕ್ అన్ని దీర్ఘకాలిక వ్యాధులకు 100% ఏ విధమైన సైడ్ ఎఫెక్ట్స్ లేకుండా ట్రీట్మెంట్ చేయబడును.